0: ಅನ್ನೋದ್ ಮೆನಕ ಸಮಾರ್ಥ ಅವಸ್ಥೆಯನವ ಮಠೋ ಯಾವ ಮಗೇಲಂಗಮ ತ್ಯಾಗನ್ನ ಪುಳುವನ್ನ ಕೇಳ ಹೈತುನ ಪುಟಿ ತುರಕ್ಕತ್ ಏತಿಂಗಿನ್ನು ಬೇ ಕೇಳ ಹೈತುನ ಏ ತರಮಟಮ ಮಠೋ ಯಾವ ಓನ ಒಯ ಆತರೆ ಹೆಮಿಂಗ್ ಹೆಮಿಂಗ್ ವಿಂದಿನ್ನೋನ ಮಠ ಮಗೆ ಜೀವಿತೆ ಲಭುನ ವಟ್ಟಿನಮ ತ್ಯಾಗ ಮಗೇಮ ಕರಗನ್ನೋನ
1: ಬಹುತ್